ತಕ ಕೈತೈತ ತಕ ತರಿತ ಧನ ಧನ ಕುಜೆ ಕುಕಿಟ ತರಿತ ಧನ ತಣ್ಣು ಜುಣ್ಣು ತರಿಕಿಟ ತಕ ಜುಣ್ಣು ತರಿಕಿಟ ತಕ ಜುಣ್ಣು ತರಿಕಿಟ ತಕ ಜುಣ್ಣು ತರಿತ ಧನ ತಣ್ಣು ಬಿಂಬಿ ತರಿಕಿಟ ತಕ ಜುಣ್ಣು ತರಿಕಿಟ